ಮಧು ಮಧುರೇ ಮಧು ಕೈಟವ ಭಂಜಿನಿ ಕೈಟವ ಭಂಜಿನಿ ರಾಸರ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ ಐಷತ ಖಂಡ ವಿಖಂಡಿತ ರುಂಡ ವಿಕುಂಡಿತ ಶುಂಡ ಗಜಾಧಿಪತೆ ತ್ರಿಭುಗಜದಂಡ ವಿದಾರಣ ಕಂಡ ಪರಾಕ್ರಮ ಶೌ

ಪ್ರಭು ಚರಿತ್ರ ಸುನಿವೇ ಕೋರಸಿಯ ರಾಮ ಲಖನ ಸೀತಾ ಮನ ಬಸಿಯ ಸೂಕ್ಷ್ಮ ರೂಪ ಧರಿಸಿಯ ಹಿದಿಕಾವ ವಿಕಟ ರೂಪ ಧರಿ ಲಂಕಜರಾವ ಭೀಮ ರೂಪ ಧರಿ ಅಸುರ ಸಂಹಾರಿ

0: ಸಾಗರ ಸಂಸ್ಥಾನ ದಿಸ ಮೊನ್ನೆ ಸುತ್ತ ಶ್ರೀ ಶ್ರೀ ಶ್ರೀ ಆನಂದ ಗಜಪತಿ ರಾಜ ವಾರು ಸಂಸ್ಥಾನ ಕಿರೀಟ ಧಾರಣ ಚೇಸ್ತುನ್ನಾರು ಸೋ
1: ಶ್ರೀ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ ಜೈ

ಆಕಾಶವಾಣಿ ವಿಜಯವಾಡ ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್ 90 ಗ್ಲೋರಿಯಸ್ ಇಯರ್ಸ್ 1936 ಟು 2026 ಇಟ್ಸ್ ಎ ಸಿಕ್ಸರ್. ಆಕಾಶವಾಣಿ 90 ಇಯರ್ಸ್ ನಾಟ್ ಔಟ್ ನಾಟ್ ಔಟ್ ನಾಟ್ ಔಟ್. ಆಕಾಶವಾಣಿ ವಿಜಯವಾಡ ಕೃಷ್ಣಮ್ಮ ಸಾಕ್ಷಿಗ ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫರ್ ಎವರ್.